0: ಏನು ರಾಡಿ ಕದಿ ಇಜಿತ್ತುರಿ ಚೊನ್ ನಗುಬಿ ಜಾ ಬೇದ ಕ್ಲೌಡಿಯ ಶೈನ್ ಬಾಂದ ನಿಲುಲ ಅಷ್ಟೀನುದಿ ನೀರುಜಿ ಕೆಲ ನಸೆ ವಿಯರ್ನೆಸ್ ಕೆಲ ವಿನಿಷ್ಕಿ ಜೆಕ ಗುಯೇಬ್ರಾರಿಕ ಸಂತಿಯಾಗೊ ಸುಚಿಲ್ ಕಿ ತೊಂಗೊ ನೀರುಜಿ ಕೆಲ ಈಗ ನದಿಯ ಪ ಮಕ್ಕಬಿಯನ್ನೆ ಲಿಸಾ ಕವೆ ವಾಷ ಬಿಜಗಾಲು ಕಶ್ಪಿನಿ ಸೆಕ್ಷನ್ 22 ಲಾವೆ ಬಿಜಗಾಲು ರೈಕೆ ಸೆಕ್ಷನ್ 22 ದಿ ಲಾವೆ ಜೆನಿ ಅರಸೆಲಿ ಪೆರೆಸ್ ರಾಸೆದಿ ಇದಿವೆ ಸೈಯು ಬೆಂದನಿ ಗಿಜಿಕೆಲ ಬಿಜಗಾಲು ಗುಣ ಅದಿ ಲಾವೆಲ್ಲ ನೇ ಬಿಸು ಅಜಿ ಕವೆ ಲಾವೆ ಪರಿಯತ್ತೆನಲ ಅಜಿ ತುಲ ರಕ್ಕವ್ಯ ಚೊನ್ನ ಬೇವುಲ ಬಿಸುಲು ತಿ ಯಾಯಷ್ಟೀಕ ಶೈಕೆ ಸೆಕ್ಷನ್ 22 ಲ ಸಕೆಕ್ಕ ಇದುವಿನ ಕರ ನಪ್ಪಕ ಅಶ್ಪಿನಿ ಸೆಕ್ಷನ್ 22 ಬನು ಕದಿ ಕದಿ ಸೆಕ್ಷನ್ 22 ಸಿ ಕೋರ್ಡಿನಾದೋರ ನ್ಯಾಷನಲ್ ಡಿ ಟ್ರಬಾಜದೋರಿಸ್ ಎಲ್ ಎಡುಕೇಷನ್ ಇತ್ತೆಲ್ಲ ಅಜಿತು ಹಾ ಯೋ ಸೆ ಎಗು ಕವೆರಾರಿ ಕಂದನಿ ಗಿಜಿ ಮೆಹ್ಕೊ ಯು ಬ್ಯಾನ ಕವೆ ಪಂದ ಬಿನ ವಿರಾರಿ ಕಂದನಿ ಗಿಜಿ ಲುಲ ವಿರಾಗು ಕ್ವಾ ಕವೆ ನಿಜಗಾಲು ನಿಜಗಾಲು ಕ್ಲೌಡಿಯ ಶೈನ್ ಬೌಲ ಕವೆ ನಿಬಿ ಇನ್ನೇ ಕವೆಲ ಅಂಜು ಇನ್ನೇ ಕವೆಲ ದಿ ಜಂಜಾ ಬಿ ಕವೆಲ ಶ್ರೀರಾರುಂದಿ ಕಸಾಕ ಕವೆ ಶ್ರೀರಾರುಂದಿ ಕಕಿಂಜೆ ಕವೆ ಕೆ ನಿನಾದಿ ಕ್ಲೌಡಿಯ ಶೈನ್ ಬ ನಾ ಕ್ಲೌಡಿಯ ಶೈನ್ ಬೌಲ ಕದಿಮ ನಪ್ಪತ್ತು ಸೆಕ್ರೆಟರಿಯ ಗೊಬರ್ನಸಿಯೋ ರಕಾಲ ಕಬಿಮ ನಪ್ಪತ್ತು ಸೆಕ್ರೆಟರಿ ಎಜುಕೇಷನ್ ಪೂಬ್ಲಿಕಲ ಕದಿಮ ಬೇದ ನಿನ ಕಶೈ ಕೆಲುಲ ಕಕಯು ಇನ್ನೆಲ್ಲ ತುದಿ ಜಲ ಕದಿಮ ನುಮರ್ತಿ ವಾತ್ರೆ ಶೈ ಕೆ ಇಷ್ಟೆಲ್ಲ ಶ್ರೀರುಂದಿಯ ಕಲಾಜಿತು ಲಾ ಕವೆಂಗ ಗೆನೆನೆ ಕವೆಲ ತು ಗಂಗಾ ಶೀಂಜ ಕವೆ ವಿರಾಗು ನಿ ಕವೆ ಗುಣಾಬ ಕವೆ ನಿಬಿ ನೆ ಕವೆ ಕ್ಲೌಡಿಯ ಶೈನ್ ಬೌಲ ಕೆ ನಿನಾದಿ ವಾದದಿ ನಸೆ ಕೆಲ ಬಿಕೊ ಏಜ ಕವೆರಾ ಸೆನೆ ಕವೆ ಕ್ಲೌಡಿಯ ಶೈನ್ ಬಿರೆ ಎ ಗುಣಾದಿ ಲು ಬೆಲ ನೆಸ್ತಾಲ್ ಕಶ್ಪಿನಿ ಸೆಕ್ಷನ್ 22 ಕೆ ರಕೆ ವಾಶ ಬಿ ಸಿಗೆಂದ ನೇವೆ ಕಸೈ ಕೆ ಸೆಕ್ಷನ್ 22 ದಿ ಮಾರರಿಂದ ನಿಲುಲ ಅದಿ ನಾಸೆ ಕವೆಲ ಬೆಲ ರವಿ ಕವೆಲ ಬೆನ ಕಿಂಜೆ ಗುಯಿ ನೆನು ನಿದಿ ಜ ನು ಸ್ತಾಲ್ ನಿ ಕನಾಬದುಲ ನೆ ಕದಿ ವಯಕ್ ಕದಿನಿ ನಪ್ಪದುಗಿ ಚಿಲಾರ ಕಾಶ್ತೂಬ ಸೆಕ್ರೆಟರಿ ಎಜುಕೇಷನ್ ಪೂಬ್ಲಿಕ ಕಾಶ್ತೂಬ ತುಲ ಅತುಲ ಕಸಿ ನಕ್ಕ ತು ಶೈಕೆ ಮೆಹಿಕೊ ಸ್ತಿರುದಿಲ್ಲ ವಾಶ ಕಾಸಿ ಸ್ತೂಬ ತು ನ ಕಸಿ ನಿತಿಗಿಚ್ಚಿ ಕದಿ ಕವಿನ್ನಿದಿಗಿರೆ ಕಾನೂನಿ ಯನ್ನಯ ಸಂದ ಕುಯಿನೆದುಲಿ ದಿ ಜಲಗ ನುಲ್ಲು ರೀಲುಲ ಅದಿಲ್ಲ ನಾ ಕ್ಲೌಡಿಯ ಶೈನ್ ಬೌಲ್ ಅವಿಲ್ಲ ಕವೆ ಕೋ ನಗ ಯನ ಜೀಲ ಗಿಶಿ ಉಯ್ ಜಲ ಮಕನು ಪರ ಚಾಲ ನೆ ಕೆಸು ಗಾಂದದಿ ವೈನು ಗುದಿಶ್ಯ ತಿ ಜಿ ಜಗಲುಲುಲ ಅದು ಸಕೆ ಸಕೆ ne cabe cadilla que la viana cabe huiche luchine chonna gubilla lube udila raricanda ni gisagitala danillo la uiro ra nu claudia sembo sacatti sacatti bisigenda vela guineve casai que sección 22 di ya sicarippe bisacani nasse que vinischi che sicarippe bisaga luca vela sicarippe mi coesa cabela vela negunda bio ne sai que sección 22 di la vedilla la gucadiaga
1: que usted tenga conocimiento que la Secretaría de Educación Pública del Gobierno del Estado plasmaron sus firmas, pero no se ha cumplido con los acuerdos. Por eso nosotros ahora requerimos como sección 22 una mesa específicamente con usted.
2: Para estos puntos.
1: Así es. Son temas que se han tocado en mesas anteriores, pero que no se han cumplido.
2: Sí.
1: Y para ello también le entrego el pliego de demandas que firmaron el gobernador y firmó también la Secretaría de Educación.
2: Pero son estos puntos los que vamos a tratar en la reunión.
1: Son puntos pendientes que ya tuvimos en meses anteriores. Sí, y tienen que ver con una respuesta que nos entregaron durante la jornada de lucha, pero que no están dando cumplimiento, que tiene que ver con la entrega del recurso de los uniformes escolares del ciclo escolar anterior y que hasta el momento no se ha cumplido. Y tenemos temas de administrativos, con contrataciones, recategorizaciones para nuestros compañeros agremiados que tampoco han avanzado y por lo tanto por la necesidad que tengamos una mesa de
2: estos temas los recibo.
1: ¿Habría posibilidad que fuera en estos días que está usted aquí encerrado?
2: Está difícil porque yo voy a estar aquí este domingo y así voy a irme a su casa.
1: Para nosotros sería importante
2: que tengamos la agenda de estos días, pues ya con eventos de aquí al domingo, o los puedo recibir el jueves 13 de agosto.
1: Por otro lado, Presidenta, aparte de los pendientes que tenemos como sección 22, seguimos manifestando la reinstalación de la mesa con la Comisión Nacional de Trabajo y de Educación,
2: pero ahorita lo recibo como 22
1: para los trabajadores del país.
2: Ahorita lo recibo como 22.
1: Entonces, ¿no puede retomar la fecha?